0: ಸ್ಮೃತಿ ವಾಣಿ.
1: ನಮಸ್ಕಾರ ಅಂಡ್ ವೆಲ್ಕಮ್ ಟು ಶ್ರುತಿ ವಾಣಿ ಅಟ್ 103.1 FM 5 EBI. ಐ ಆಮ್ ನಾರಾಯಣ ರೈ, ಯುವರ್ ಹೋಸ್ಟ್ ಫಾರ್ ದ ಪ್ರೋಗ್ರಾಮ್ ಟುಡೇ. ಟುಡೇ ವಿ ಕಂಟಿನ್ಯೂ ಅವರ್ ಜರ್ನಿ ಅಕ್ರಾಸ್ ದ ಡೈವರ್ಸ್ ಸ್ಟೇಟ್ಸ್ ಆಫ್ ಇಂಡಿಯಾ. ಲಾಸ್ಟ್ ಟೈಮ್ ವಿ ಎಕ್ಸ್ಪ್ಲೋರ್ಡ್ ವೆಸ್ಟ್ ಬೆಂಗಾಲ್. ಟುಡೇ ವಿ ಟ್ರಾವೆಲ್ ಟು ದ ಈಸ್ಟರ್ನ್ ಕೋಸ್ಟಲ್ ಸ್ಟೇಟ್ ಆಫ್ ಒಡಿಶಾ, ನೋನ್ ಫಾರ್ ಇಟ್ಸ್ ಮ್ಯಾಗ್ನಿಫಿಸೆಂಟ್ ಟೆಂಪಲ್ಸ್, ಕ್ಲಾಸಿಕಲ್ ಡ್ಯಾನ್ಸ್, ಟ್ರೆಡಿಷನ್ ಆಫ್ ಒಡಿಸಿ, ಬ್ಯೂಟಿಫುಲ್ ಹ್ಯಾಂಡಿಕ್ರಾಫ್ಟ್ಸ್ ಆ್ಯಂಡ್ ಫೇಮಸ್ ಜಗನ್ನಾಥ್ ಟೆಂಪಲ್ ಆಟ್ ಪುರಿ. ಲೆಟ್ ಅಸ್ ಸ್ಟಾರ್ಟ್ ದ ಪ್ರೋಗ್ರಾಮ್ ವಿತ್ ಓಪನಿಂಗ್ ಡಿವೋಷನಲ್ ಸಾಂಗ್, ಎ ಕನ್ನಡ ಭಜನ್, ಕೃಷ್ಣಾನಿ ಬೇಗನೆ ಬಾರೋ, ಸಂಗ್ ಬೈ ಸಂದೀಪ್ ನಾರಾಯಣ್.